ಸೃಷ್ಟಿಕಾಂದ ಅಂದರ ವೇಖಣ ಸುನಂದರ ಜಪ ಕಮನ ಮಂದ ಅಂದರ ಜಪ ಕೀತಾಕಾರ ಅಂದರ ಜಪ ಪಾರಾವಾರ ಅಂಧ ಕಾ ಕೇ ಮಿರ ಲಾಹೇ ತಾ ಕೈ ಅಂದ್ರ ಬಾಯ